ಹಂಗ್ ನಗೇಹಂ ನ ಬರ್ಮಂಗ್ ನ ಬಾಯಂ ನ ರೂಪಂ ನ ಭೂಪಂ ನ ಕಾಯಂ ನ ಕರ್ಮಂ ನ ತ್ರಾಸಂ ನ ಪ್ರಾಸಂ ನ ಭೇದಂ ನ ಬರ್ಮಂ ಸದೇವಂ ಸದಾ ಸಿದ್ಧ ಬಿರ್ದಂ ಸ್ವರೂಪೇ ನಮೋ ಏಕ ರೂಪೇ ನಮೋ ಏಕ ರೂಪೇ.

ಹಂಗ ನ ಸೋಕಂಗ್ ನ ಸಾಕಂಗ್ ಪರಿ ಹಂಗ್ ಪವಿತ್ರಂಗ್ ಪುನೀತಂಗ ತಾಕಂಗ್ ನ ಜಾತಂಗ್ ನ ಪಾತಂಗ್ ನ ಮಿತ್ರಂಗ್ ನ ಮಂತ್ರೇ ನಮೋ ಏಕ ತಂತ್ರೇ ನಮೋ ಏಕ ತಂತ್ರೇ ನ ಧರ್ಮಂಗ್ ನ ಭರ್ಮಂಗ್ ನ ಸರ್ಮಂಗ್ ಸಾಕೇ ನ ಭರ್ಮಂಗ್ ನ ಚರ್ಮಂಗ್ ನ ಕರ್ಮಂಗ್ ನ ಬಾಕೇ ನ ಸತ್ರಂಗ್ ನ ಮಿತ್ರಂಗ್ ನ ಪುತ್ರಂಗ್ ಸ್ವರೂಪೇ ನಮೋ ಆದ ರೂಪೇ ನಮೋ ಆದ ರೂಪೇ.

ಹೋ ಸೇಮಕ ದುರ್ಮರ್ದನ ಆದ ಜುಗಾದನಾದ ಮತ್ತೆ ಚಚರಾ ಸುರ್ಮಾರಣ ನರಕ ನಿವಾರಣ ಪತಿ ದೋ ಧಾರಣ ಏಕ ಭಟೇ ಪಾಪಾನ ಬಿಹಂಡನ್ ದುಷ್ಪ್ರಚಂಡನ್ ಖಂಡಯ ಖಂಡ.